ಅರುಣ್ ಮಂತ್ರಿಂಕ ಗೀತ ರಚನೆ, ಮಳ ಮಿಶ್ರಂಕ ಸಂಗೀತಬದ್ಧ, ಕಥಾಚಿತ್ರ ಧರ್ಮ ರಹಿಬ ಜಯ ಗೀತ ଗାଇଛନ୍ତି ସୌରଭ ଏବଂ ଶୈଳଭାମା।

ಕಾರ್ಯಕ್ರಮದ ಸೀಸರೀಸ್ನಲ್ಲಿ ಲಕ್ಷ್ಮೀಕಾಂತ ಪೈತ್ಕ ಕಂಠರೇ ಈಗಿದೆ ಶಿಶಾಲ ಸುಗಮ ಸಂಗೀತರ ಈ ಕಾರ್ಯಕ್ರಮ ಸುಣಿಸಿದೆ ಆಕಾಶವಾಣಿ ಬ್ರಹ್ಮಪುರ ಕೇಂದ್ರ ಕಾರ್ಯಕ್ರಮ ಪ್ರಸಾರಿತ ಹೋಗಿ FM ಬ್ಯಾಂಡ್ರ 106.6 ಮೆಗಾ ಹರ್ಟ್ಜ್ ಎಂಬ